ತೂಕ ತುಗಡ ಬಡ ಚಲ ಚಲ ಲಡಕೆ ತೂಕ ತುಗಡ ಬಡ ಬಾಯ್ ಬಾಯ್ ಬಡಕೆ ತೂಕ ತುಗಡ ಬಡ ಚಲ ಚಲ ಲಡಕೆ ತೂಕ ತುಗಡ ಬಡ ಬಾಯ್ ಬಾಯ್ ಬಡಕೆ.